ಕ್ರೀಮ್ ಹಾಲೆ ಸರೈ ಹಬ್ಬರೆ ಕವಲೆ ಮಮಾಹಮ್ ಅರುಸ ಶಾಪಿಂಗ್ ಸೆಂಟರ್ ನ ಇಶ್ಮಾ ಕ್ರಿ ಕ್ರೀಮ್ ರಾವಲ್ ಮಾಶಾ ಲೈ ವಾ ಹಫ್ತಾ ಇಸ್ತೇಮಾಲ್ ಸರ ಜಮಾ ಪೆ ನರ್ಮಿ ಸಫಾ ಅಹಿಸ್ತಾ ಶ್ವೇ ಕಜಮಾ ಅವಾಜ ಸೋಖ ಹಮ ಚರ್ದ ಚರ್ದ ಅವರಿ ಯೋಜನೆ ಜರೂರ್ ಇಶ್ಮಾ ಕ್ರಿ ಕ್ರೀಮ್ ಇಸ್ತೇಮಾಲ್ ಗೈ ಇಶ್ಮಾ ಕ್ರಿ ಕ್ರೀಮ್ ಪೆ ಚೌದಲೆ ನ ಇಲಾವಾ ಬದನ್ ಮಂದಿ ಹರಾಶ್ ವಿ ಇಸ್ತಾ ಸು ಬದನ್ ಉರ್ ಸರವಸ್ ವಿ ಯೇ ಮುಶ್ಮಾನ್ ಪೆಂಪರ್ ದೇವಾಜಿ ರೇಶಿ ದ್ರಾಶಿ ದ ಟೋಡ ಮಸ್ಲೋ ಕೆ ಜಬರ್ದ

0: ತಮ್ಮತಃ ಕೂರ್ಸೆ ಕಡಲೆ ಹೊಚ್ಚೆ ಕಲಾನನ್ನ ಕೂರ್ತ ಐಶ್ಮಾ ವಾಷಿಂಗ್ ಪೌಡರ್ ಉಡಲ್ ಸೇರಿ ಕಡೆದಿ ಒಷ್ಟೋಲ್ ಕೂರ್ವಲ ಅನ್ನಕ್ ವಾಶ್ವಲ್ದಿ
1: ಅಚ್ಛಾ ಮಿಸ್ ಡಿ ಬ್ಯಾಹೈ ಕೂರ್ತಾ ಜಹಾರ್ ಸರ್ ಅವರ ಉದಾರತ ಉಯ್ಯ ಚಪ ಐಶ್ಮಾ ವಾಷಿಂಗ್ ಪೌಡರ್ ಶೇ ಸದಾ ಸೆ ಖಾಸ್ ಖಾಸೂಸಿಯಾತ್ ತಿ
0: ತಾರೆ ಕಾನ ಐಶ್ಮಾ ವಾಷಿಂಗ್ ಪೌಡರ್ ಖಾಸ್ ಖಾಸೂಸಿಯಾತ್ ದಾಗಾ ದಿ ಚಿ ಕಪಡೆ ಸಪ ಯುಕ್ಷಲಿ ಕೋ ಜೋರ್ ನಾ ಜೋರ್ ದಾ ಪ ಗ್ಯಾರಂಟಿ ಸರ್ ಖತಮ್ ಕವಿ ಜಾಖರ್ ಸಜೂದ್ ಕಿ ಓ ದಿನೂರ್ ಸರ್ಫ ಪನ ಇಸ್ ಬಾತ್ ಐಶ್ಮಾ ವಾಷಿಂಗ್ ಪೌಡರ್ ಕಾಮ ಇಸ್ತೇಮಾಲೆ ಜಿ ಓ ಬಲ ಖಬರ ಅದಾ ಕಪಡೆ ಸಪ ಈ ಪವಾ ಲೋ ಸೀನಾ ನಖರ್ ಪವಿ
1: ಶಾ ಮಿಸ್ ಡಿ ಚ ದಮ್ ರಕ್ಷಲೈ ರಿಸಲ್ಟ್ ಯ ದಾಯ್ ದಾರ್ ತ ಉಯ್ಯ ದಾ ಮತ ಚೇರ್ ತ ಮಿಲಾವಿ ಜಿ
0: ತಾರೆ ಖಾನಾ ದಾ ಉತ ದಪ ಬನೆ ಗೋಲ್ಶೆ ಅಂದ್ರೋನ್ ಲಕಿ ಗೇಟ್ ಜಾನ್ ಸೇಬೆ ಗಾಲೆ ಪಶೆ ಮಾರ್ಕಿಶೆ ದೇಶ್ವಾ ಮೇನ್ ಡಿಸ್ಟ್ರಿಬ್ಯೂಟರ್ ಹಾಫೆ ಜೈರ್ ಸಾಹೇಬ್ ಸರ್ ಅದರ್ ತಮಿಲಾವಿ ಜಿ

ಡೈರ್ ಜೊತವನ್ನಾ ಅಲಿಸಿನ ಸಮಯ ಮೆಸೇಜ್ ನ ಬಿಲ್ಕುಲ್ ಶರೀದಿ ಟೋಲೆ ವಾಲ್ ಚಿಕ್ಕಿಮ್ಗೆ ಆಗಾಮಿಡಿದ ಪರ ಕಾಬಿಲೆ ಕದರ್ದಿ ಅಸಕನ ಅಸಕನ ಚಟೋಲೋ ಅದೇ ಮಿಡೋ ಅದೇ ಸಾರ್ತಾ ಚಿನ್ನದಿ ಕಾವೇರ್ ಸರ ಬೊಮ್ಮ ಸರ್ಲಾಲ್ ಅವರ್ ಸರ ಕಸನ್ ಮುನಿ ಖಾನ್ ಅಗೇ ಡೋರ್ ಜೊತೆ ಅಂಶ ಖಾನ್ ಸೊಮಯ ಮೆಸೂರ್ ಅಗೇ ಮೆಸೇಜ್ ನ ಟೋಲ್ ವಾಲ್ ರಘುಲಿದಿ ಕನ ಓ ಟೋಲ್ ವಾಲ್ ಶುಕ್ರಿಯಾ ಸೈಡು ಸಿರ್ಫ್ ದ ನಕ ಗನ ಸಿರ್ಮೆ ನಮಿನ ದರ್ ತೌ
तड़तांगे तड़तांगे पैसे पुआ पैसे ब्योशा मिले दे साहिद नो पैसे तड़तांगे छिवी के ना नवे प्रोग्राम से हैसा जोड़ी काल हा मैसेज कई काल हा बगैर दे तड़तांगे नाने की दिखे ना।

ಮತ್ತೆ ಶಾಚಿಕಲ ಬಂದಿದ್ರ ತಶಿರ್ಕ ಸುದನ ಖಬರ್ ಕಿ ಸೇವ್ ಯೂರ್ ಚಾರ ದೋಸ್ ನೂರ ಖಬರ್ ಮಸ್ಜಿದ್ ಪಸ ಬನೆ ಹೋಗ ನೋ ಮಸ್ಜಿದ್ ಖಬರ್ ಶಿರ್ಕಲೆ ಓ ಸಿ ದಾಸ ಕುಳ್ಳ ಕಸನಗೆ ಯೂನ್ ಸಾಡಿ ದಾಸ ಸೂಚಿಕ ನಾ ದಾಸ ವನ ತ ಸೂಚಿದ್ರ ತಕ ದಾಸ ಚಕ ಓರವ ನೋ ಕಮ ಮಖಲ್ ಸುಕ್ ಮಾ ಓಜುರ ದ ಮಾ ಮಖಲ್ ಹೋತ ಜಮಾ ಸರ್ ಜಡರ್ ಚಕ ಚಕ ಓವನ ದಿಕಲ ನೋ ದಾಸ ಯೋ ವನ ತ ಸೂಚಿಕ ನಾ ಓ ಸದನ ಕಿ ಸೇವ್ ಯೂರ್ ಚಾರ ದೋಸ್ ಮಸ್ಜಿದ್ ಸ ಖಬರ್ ಕು ಜಮಾ ಸೆ ಗರ್ ಕಾತಲ ಯೂಮಲ್ ಗರಿ ಬಲಬಲ್ ಗರಿ ದರ ಪೇದ ಚಿಯರ ನೂರ ಖಬರ್ ಕಿ ಸೇ ಹೋನರ್ ಸದೆ ಓಸ ಪದಾ ಮನ ಸ ಬನ ಖಬರ್ ಕೋ ನೋ ಬಾಸ ಸೆ ಮಖೆ ಇವೆ ಮನ ತ ಕುದರ ತಿ ಒನ ಮಖಶ ಕನ ನೋ ಪಾಗೆ ಮನ ಶರೀಶ ಖಬರ್ ಮನ ಚಿದೈ ದಾ ಉಸನ್ ದಾ ಮನ ವೈ ಅವಲ್ ಮಿರ್ ಸಿಕಿಂ ದೈ ಆ ವಡಿ ಕೆ ಮಂಡ ಚಿದನ ವೈ ಹಮಿರ ಖಾಸ ಖಾಸ ದನ ಜೋಡ್ ಕಿ ಕನ ಮಿರ್ ಖಾಸ ದ ಚಿಕಿಂ ದೈ ಕನ ಯೂರೋಪ ಕೆ ಮಡೆ ವಕಾರೆ ಪಪ ಖಾವಿ ಕನ ಬ್ಯಾ ಚಿಲ್ಸ್ ಕಿರಾ ಚಿಕಿಂ ಗಟಾ ಗೇ ಒನ ಲರ್ಗಿ ಕನ ಆಗಾ ಮಿರ್ ಸೋ ಯೂಸಿ ಆಗೆ ನ ಮಿರ್ ಸೋ ಚಿಕಿಂ ದೈ ಕನ ಆ ಕಾಟ್ ಫ್ರೇಸ್ ದನ ಜೋಡ್ ಕಿ ಆ ಸಿರಿನ ದನ ಜೋಡ್ ಕಿ ಕೋಟೆ ದೇ ಪರಾ ಯಾ ತೆನೆ ರವಾ ಚಿಕಿಂ ದೈ ಕನ ಆ ಸುಕ್ಸ ಸೈ ದನ ಜೋಡ್ ಕಿ ಸುಕ್ಸ ಸೈ ದನ ಜೋಡ್ ಆಖಿರ್ ತದ ಅಮರ ಕಿಸೆ ಮನೆ ಶೋಲ್ ಶೋಲ್ ಕನ ಚರದ ದಾ ಸೈ ಜೋಡ್ ಕಿ ಸುಕ ಚಿಕಿಂ ದೈ ಕನ ಸಸೈ ಜೋಡವಿ ಸುಕ ತಂಬೆ ದನ ಜೋಡ್ ಸುಕ್ಸ ಸೈ ಜೋಡವಿ ಸುಕ್ಸ ಸೈ ಜೋಡವಿ.